ನಾಥ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಕನ್ನಾಥ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಕನ್ನಾಥ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಕನ್ನುಗನಾಥ ಸುಬ್ರಹ್ಮಣ್ಯಂ ಶಿವ ಶಿವ ಶಿವ ಶಿವ ಸುಬ್ರಹ್ಮಣ್ಯಂ ಹರ ಹರ ಹರ ಹರ ಸುಬ್ರಹ್ಮಣ್ಯಂ ಓಂ ಶಿವ ಶಿವ ಶಿವ ಶಿವ ಸುಬ್ರಹ್ಮಣ್ಯಂ ಹರ ಹರ ಹರ ಹರ ಸುಬ್ರಹ್ಮಣ್ಯಂ ಶಿವ ಶಿವ ಹರ ಹರ ಸುಬ್ರಹ್ಮಣ್ಯಂ ಹರ ಹರ ಶಿವ ಶಿವ ಸುಬ್ರಹ್ಮಣ್ಯ

ಮಾತ ಪಿತ ಬಂಧು ಸಖ ಸಬ ಹಿ ರಾಮನ. ಭಕ್ತ ಜನರ ಜೀವನ ಧನ ಏಕ ರಾಮನ. ಭಕ್ತ ಜನರ ಜೀವನ ಧನ ಏಕ